ಉದಯಂತ ಬಿಡಾವಿ ತೆಹೇನೆ ಮೀನಿ ಕಾರೆ ಏನ ಓಕ್ನ ಅರೆ ದಾಯಿನ ನಿಸರಿ ಓಕ್ನ ಶಲ್ಲ ದಾಯಿನ ಶೀಮ ತಿಮಿರ್ನ ದೀಮ ದಾಯಿ ಥಯಾತಿ ದಾತೇನ ಹೆನೆನ್ ಓನ್ ಅಂಸೆ ಏಂ ಬಲಿ ಭೊಯ್ದಿಯ ನೆಯದೆ ತೂನ ಎನ್ ಎನ್ ಸಿರೆ ಕಾಯೋನ್ ಹದೀದಾ ನೆಯತ್ ತು ತರ್ಬಿ ಆಯ್ ಯಾರೆ ತೋನ್ ಕಕ್ಕರ್ ಬೀನ ಇದೆಯ ಹೋಯ್ ಹದೀದಾ ನೆಯತ್ ತು ತರ್ಬಿ ಆಯ್ ತೋಕ್ನ ನೆಯದೋ ನಾನಾ ತು ತಿಂದಿಯ ಎನ್ ಯರ್ ಅವ್ವಲ್ ಯಕೇನಾಯ್ ಏ ವಿನ್ನೋ ನಾತ್ ಸೊಯ್ ಶಂಬೀಬೋ ನಾನು ಈ ಶಂಬಿ ವೆಬ್ ತಿಂದಿಯ ಮಿಶು ಫಿದ್ಗೆ ದನ್ನೇಕ ಫಿದಾಗೆ ಮಿಶು ಬ್ಯಾಕೇನ್ ಅದು ಉಬ್ದಾಯೇನ್ ಅದು ಬ್ಯಾಕೇನ್ ತೋಮಾಕ್ ತುವ ತುದಾಯಿ ತುವ ಏಪ್ತಿಕ್ ಕೆ ಅಕನ್ನ ಫರಿಗ್ ಏಪ್ತಿಕ್ ಏ ಫಿಬ್ ಕೆ ಅಕನ್ನ ಉನ್ ಮಿಶು ಫಿದಾಗೆ ಅಹಿತ್ ಹೇನೆ ನ ಕಸಕೆ ಬೆ ತುನಾ ತಿದ ಇನಿ ಅರ್ ಕಗ್ ದಾಯಿ ಬ್ರಿಬ್ಬಿ ನೈ ದಾಯಿ ಥಯಾತಿ ಕಕ್ ನೆ ದೆ ಮಿಯಾದಿ ಇಂಬರಿಯೋ ಇಂಬಲಿ ದಿಯ ಉಕ್ನನೆ ಉತ್ತೂನ ಥೋಯ ಅದೀದಾ ಹೇನೆ ನೆ ಅದೆ ಉನಿಸಿರಿಕ್ ಇತ್ವರಿ ಐ ಅದಾರೋ ರೆಕತಿಯೋ ಬೇನ್ ಓದೋರ್ ತರ್ಬಿ ಅದ್ ಬಿಡ್ಡಿಗಿಲ್ ನಾತಿ ದಕ್ಕಿ ಇಶಿನ್ಹ ದಾಯಿ ತುಮಾರಿ ಹುವ ದಾಯಿ ಥಾಯ ಆತಿ ಹುವ ಓದು ಇವಾಕಾಯ್ ಸೆನಸೋಯ್ ತುವ ಆನ್ ಅರೆ ತುಂದೆ ಓರೋ ಓನು ಕಡಿಸ್ತಿಯ ತೋನ ಮಲು ಹೌಲ ದೀತೇನ ಅವ್ವ ಉಂಬತು ಬಾಕಾಯ್ ತರ್ಬಿ ಅದ್ ಬಿಡ್ಡಿಗಿಲ್ ದೈಕಿ ಇಶಿನ ಓರ್ ನಾ ಅದೋರೆ ತರ್ಬಿ ಆಯ್ ದಾ ಇಷ್ಟನೆ ಓರ್ ಫಾತೇಕಿ ಥೀರರೇರಿ ಹೀರರೇರಿ ಓದೋರ್ ಅದಿಮ್ಲಾಮ್ ಸೆ ಅದ್ನೋ ಬೇನ್ ಓದೋರ್ ಅದಿಮ್ಲಾಮ್ ಸಿ ವಿಕತಿಯೋ ಬೇನ್ ಓದೋರ್ ಗುದಾ ನೋಯ್ ಶಂಬಿ ಹೋ ನಾ ನೋಯ್ ಶಂಬಿ ಮುನ್ ತಿಂದೆ ಓನ್ ಉನ್ ಸಿರಿಕ್ ತೋನ ತುರ್ ಹಿಯೇ ತೋ ದಬಾಯ್ ಹಿಯೇ ತುಂಬ ತೋ ಸಕೀನೆ ಅದಿಮ್ಲಾಮ್ ಸೆ ಥದಿ ತಿಕತಿಯಕ್ ತೋರ ಅವ ತಿಕತಿಯಕ್ ಉಂಬ ತೋ ಹರಿ ಸಕೀನ ಕೋ ಬೇನ್ ಓದೋರ್ ತೋನ ತು ದಾಯಿ ರಿಸ್ತಿಯತ್ ತೋನ ಹುವ ತೋನ ತು ದಾಯಿ ತಿ ಸೋಕಿನೆ ತೋನ ಹುವ ಇಂವಿ ನೈ ವಿಂ ಕಾಪ್ ಶಿವಯ್ಯ ಕತಿಯ ತುರೌದಾ ಹುವ ಏ ಬಿ ಐ ತುರೌದಾ ತಿ ವದಾಮಿನಿ ಓದೋರ್ ಬೇನ್ ಓದೋರ್ ತುಮಿದ್ರಸ್ ತುರೌದ ತೂಕನ ತುರೌದಾ ತಿ ವೇಹೆನ್ ತು ಮೊಲ್ಲೆ ಮೇ ಕತಿಯ ಮುದರ್ರಿಸ ಐ ಕಸೀನೆ ಬರೋ ಬೆಂತೋಯ್ ತೋನ ತು ದಾಯಿ ತ್ರಿಸೇನ್ ಎ ಭಲೆ ದಾಯಿ ಬ್ರಿಸೇನ್ ಆ ಥದಿ ತು ದಾಯಿ ತ್ರಿಸೇನ್ ಆನ್ ಅರೆ ತೋನ ತು ಬರೋ ತಿಸೈಸ್ ತು ತೋರ ಒದಿಬ್ನು ಬಕ್ಕೋ ಬಕ್ ಬಕ್ ಏ ಅದ್ನ ಉಗಾವಿ ಬೈನಿಯೋ ಕೋ ಬರೋ ಬೇನ್ ಓದೋರ್ ಉಗಾವಿ ದಾಯಿ ಇದಾಯಿ ದಬಾಯ್ ಹದಿ ತಿನಿ ಆಯ ಇದಾಯಿ ದಬಾಯ್ ಸಕ್ತಿನಿ ಆಯ ತೋನ ತು ದಾಯಿ ತ್ರಿಸ್ತಿನಿ ಅರೆ ಶಿವಯ್ಯ ಇಮುಯಿನೈ ವಿಂಕಾ ಬಕಿ ತುಮಿದ್ರಸ ಎ ಬಿ ಓದೋರ್ ಬೇನ್ ಓದೋರು ದಾಯಿ ತು ತರ್ಬಿ ಆಯ್ ತು ದಾಯಿ ಬರೋಕ್ ಅರ್ರಿ ವೇ ತೊಕ್ ತೋನ ಭಲೇ ದಾಯಿ ದಬಾಯ್ ತಿಂದಿ ಆಯ ತೋನ ತು ದಾಯಿ ದಬಾಯ್ ಸಕ್ತಿನಿ ಆಯ ಅರೆ ಗಲತ್ ಅಗಲತೆ ರಿತ್ನಿಯೋ ದೀಸೆ ಸೋಯ್ ಓರುನೈ ತೂ ಗಲತ ತೂ ದಾಯಿ ತು ದೀತಿ ತು ದಾಯಿ ತು ತೋಮಾಕ್ ತು ರಿಸ್ತಿನಿ ನಾನಾ ತು ತಿಂದಿಯಕ್ ಅಂಸೆ ಓರ್ ಹಲ್ಗಿ ಯಕಿಯಕ್ ಮಲ್ಲ ಲೈಕ್ ಲದ್ಬಿತ್ ಕಾದ್ ಗುದ ಶಾನ ಹೋಗ್ ಇತ್ ಅರ್ರಿಯು ದಾಯಿ ಬುಗ್ನೋಗ್ ಹೊಯ್ದಿ ಅತಿಂದಿ ಆಯ ಇಂದ ಸೀಲೇಲ ಅತಿಂದಿ ಆಯ ಆನ್ ಇದಾಯಿ ಸಕ ಅತಿಂದಿ ಆಯ ಆನ್ ಓಧೈ ಬಾ ಮೋಟಿ ಅತಿಂದಿ ಆಯ ಇವಿನ್ ಕಾಯ ಖಮೋಯಿಸ ಅತಿಂದಿ ಆಯ ಇದಿಸ್ ಕಾಯಕ ನಕುಮ್ ಅನಾಯ ಅತಿಂದಿ ಆಯ ತೋಂದೆ ಹುವ ಬಾಬಾ ಹುವ ದಾಯ ಒರಿಯ ತೋನ ತಿಸೋಕೀನ್ ಒಂದ ಹೆನೆನ್ ಹೋ ಅದಿದ್ನಾನೆ ತೋನ ತು ತರ್ಬಿ ಅಯ್ಯಾರೆ ನಾತಿ ಭದಿದ್ನ ತು ತರ್ಬಿ ಅಯ್ನ ಆಗೋದಿ ತು ತೇದ್ನೆಕ್ ಬೇದೋರ್ ನೀದೆ ತುಕ್ನ ತೋಕ್ನ ಆತು ಯಾರ್ ಏ ವಿನ್ ವಿನ್ ಏದ್ನೆ ಓದೋರ್ ಅರೆ ಬೇನ್ ಓದೋರ್ ತೋನ ತು ದಾಯ್ ತಿರಿಸಿಯ ತೋನ ಹುವ ತೋನ ತೋಮಾಕ್ ಥಗೆಲ ತಿಂದಿಯ ತೋನ ಹುವ ಥದಿ ತು ದಾಯ್ ದಬಾಯ್ ಹದಿ ತಿನಿ ಆಯ ಭಲೆ ದಾಯಿ ದಬಾಯ್ ಹದಿ ತಿನಿ ಆಯ ದೇತೋಗ್ ದಾಯ ಹುವೆ ರತಿಂದಿ ಆಯ ಬಾಬೋಗ್ ದಾಯ ಹುವೆ ರತಿಂದಿ ಆಯ ಹೂವಿನ ಕಾಯೋ ಖಮೋಯ್ ಸಾ ತಿಂದಿ ಆಯ ಉದಿಸ್ ಕಾಯೋಕ್ ನಕುಮನಾಯ ತಿಂದಿ ಆಯ ಅರೆ ತಿಕ್ವಾತ ಏನಕ್ ತೇಕ ದಾಯ ಬೋರಿಯ ತೋನ ಹಿಸ್ತಿನಿ ಆಯ ಇಸನ ದಾಯ ಬೋರಿಯ ತೋನ ಹಿಸ್ತಿನಿ ಆಯ ತುಮಿದ್ರ ಸಾತ್ ಹುವ ತಿತ್ತೇನ ತಿ ದಾಯ್ ದಾಯ್ ಸಕಿಯ ತೋನ ಕಸ್ತೋ ತಿಸೋಕಿನ ಆಯ ತುಮಾರೆ ತಮ ಅಂದಿ ಓದೋರ್ ಹಿಸ್ತಿನಿ ಆಯ ಏ ಖಂಕಾಯ್ ಶುಗುಡ ಆಯ ಹರಿ ಶುಗುಡ ತಿಂದಿ ಆಯ ತುಮಾರೆ ತು ದಾಯ್ ತಮ ತಿಂದಿ ಆಯ ಬಿಸ್ಮಿಲ್ಲಾ ಇದಿಯ ತಿಂದಿ ಆಯ ತು ತೋನ ಕಸ್ತೋ ಬರೋ ಅರ್ರಿ ಉತುವ ಬರೋ ದಾಯ ದನ್ನಿ ತುವ ಬರೋ ರಂಶಿ ತುವ ಕಸ್ತೋ ಹಿಸ್ತಿನಿ ಆಯ ಹೆನಿನ್ ತೂನ ತುನಿ ಸರಿವೆ ತು ದಾಯ್ ಯರ್ ಬಯ ಅಕೀನ್ ದಾಯ್ ಬರ್ ಬೀಮಿ ಮಿಯಾದಿ ಉಂಬತೋ ಕಸ್ತೋ ಹೋ ಹದಿ ನಯ ನಾತು ತೂನ ನರೆ ಬಿಡ್ಡಿಗಿ ನಹರ್ವಾನ ಕಿತ್ ಶಲಕ್ ನ ಶಲಕ್ ಮೀನಾನ್ ತೆಹೇ ತು ತರ್ಬಿ ಆಯದ್ನೆ ಶಲಕ್ ಮೀನಾನು ಉನ್ ಊಗೌ ಉಗೌ ಬೇಹೋ ಓರ್ ನತ್ ಕ ಮಕೊರ್ ಕ ಗವ್ಯೋ ದಾವರಿ ಬೇದ್ನ ಮಕೊರ್ ಕ ತುತ್ತುಂದಿ ವಾತ್ಯೋ ಇಷ್ಟಬ್ಬಿ ತೂನ ಉನಿಸಿರಿ ಕಿಶ್ಬೋಬಿಯ ಮಾಶಲ್ಲಾ ಊರ್ ದಾಯ ಓರ್ ಏದ್ನ ಅಂಸೆ ಓನ್ ಓ ಮೀನಿ ಓರು ಕುಬರ್ರ ಇತ್ವರಿ ಐತ್ ಹದು ಸಕಿಯ ಓರ್ ಬಾಬ ಕೆ ಹಾಯ್ ನಾನ್ ಏದ್ನ ಅರೆ ವೇರ್ ಓರ್ ದಾಯ ಸಕೆ ರೇನೋ ಯಾಬ ಉನ್ ಮನ ದೇವಿಯ ಓರ್ ಓರ್ ಬಾಬಾ ತೊಂದೆ ಓ ಮನಾಯ ದೇವಿಯ ಏದ್ನ ತು ತೂನ ಕಸ್ತು ತುಷಬು ತಕ್ಕ ಓನು ತೋ ಮೀನೋ ಇಷ್ಟ ತನ್ನೆ ಏದ್ನ ತೂನ ತಕ್ಕ ಮೀನೋ ತನ್ನೆ ತು ದಾ ಏದ್ನೆ
yani unnat ka thayato hoy akabe katieto hoy godi akabe katieto mbato tokna tanne edna ko orok baruk da evre betit tenati dai soi soeti tenati dai tisokino ben odor umor mashallah dai mina rabbi ma oro dai thati beha en utunati dai erek dai tarbiya rabbi ana idai sokinna dai evdina idai hadisana tona tu dai saksana kasto tiktena tu dai tu atomak tu barak eknak tiktena mse embali bude erne kitena betunati da ere tokna tarwiati nashata ka bakena dai ka tha ati hoy dai ana henin dai nan sari okna di ma dai dati ne dareni betunati da embali ne adokna unda thaya ati dai jae shalla date na utona tunene tokna gono koi dina are we dai ka thoire tene gare sakana hi no hon henin tune sari we tukna dai nan sari okna are di ma shalla erakna delha bekatin barak delha tikatina dai thai ati date na kasana nare dai tha ati daiti shalla idai nai wa e dai nai tha ati wa chi di ma shi shalla nimrari unda utunati unani tu tarbiya ti are nati embali ne adokna are ware thala ganne bari utunati dai datine dareni ene nistera okna ne

ದುಬಡಾವು ಯೋಧಾಯೂನ್ ತಿಸನೀನೇನ ತೆಹೇನೆ ಮೀನಿಕ ದಾಯಿ ದಾತೀನೆ ದರೇನಿ ಹೆನಿಂಬರೇಕ್ನ ದೀಮ ದಾಯಿ ಥಾಯಾತಿ ಭ್ರಿನೇ ತೊಕ್ನ ಅರೇನಿ ಹಂಸೆ ಬರ್ನಾಮ್ಜೋನ್ ಉಸಾಮರೇಬ್ ಎಂ ಬಲೀಬ್ ದಿ ಅನೆಯತ್ ತೋನ ಹಂಸೆ ಹೋ ಅದಿ ದಾನೆಯದೇತ್ ತುನಸಾಸ್ತಿ ಭದಿ ದಾನೆಯತ್ ದಾಯಬ್ ಸೆನಾ ಕಿರ್ನ ಹೋನ್ ಉಗುನೋ ಖೋನ್ ದೀನ್.

ಹಂಸೆಹೆನೆನ್ ಉದಯೂನೈ ತಿಹೇನಿ ಮೀನಿಕ ತೋನ ಥೋ ಹದೀದಾನೆಯದೇ ತುನಸಾಸ್ತಿ ಭದೀದಾನೆಯ ತುನಸಾ ಸ್ನೇಹದು ಹೆನಿನ್ ನಿಸರಿವೆ ತೂನ ಉನು ಧಯೂನ್ ದಾಯಿ ಬೆನ್ಹಸ್ ಎ ಕಚೀನು ತುನಸಾ ಸ್ತೂಕ್ನ ದಲ್ ದಿಲ್ ಹ ತಕ್ತಿ ಕ್ವಸೆಯು ಆನ್ ತಿಶ್ಬೋ ಬಿಯ ದಾಯಿ ಥಾತಿ ದಾತ್ಮಿಯಾಯ ನಶಾತ್ಯ ನಿಯಾಯ ಆನ್ ಬೆತ್ತು ನಾತಿದ ಹೆನಿನ್ ಊಧೈ ಬ ಈನ್ ಹಸ್ನನೆಯ ತುನಸಾ ಸ್ನೇಹದು ಮಗಿತ್ ಬರೆ ತುಕ್ನ ನಿಸರುವೆ ತುಕ್ನ ಕಿತ್ತೆ ತೂನ ತು ನಿಸರುವೆ ಹೆನಿನ್ ದಾಯಿ ನದಿ ಮನೆ ಸರಿ ಓಕ್ನ ತುನಸಾಸ್ ತುಕ್ನ ಗುದ್ ಹೋಯೇ ತೂ ತುನಸಾಸ್ ಅದೇತಿತ್ ನಸಾಸ್ ತೆಹೆ ಉನು ಬಶರು ತಿನ್ಹಿಸೆ ತೋನಾ ತೂ ಉಬಶರ ಅರೆ ತುನಸಾಸ್ ತು ಅರುವಾತ್ ತು ದಾಯಿತ್ ಯಮೆ ತಿನ್ಹಿಸಾ ಅಂಸೆ ಬರು ಕುನ್ ಊಮ ಮಿಯೇಕ ಅಲ್ಲಾದ ಗಿರಸಿಯು ತಿಷ್ಟಗುಡೆ ತೋನಾ ತೂ ತುಮಿಸುಗುಡ್ ತುಕ್ನ ಮಿಶು ಅರೆ ಊಧೈ ಯಮ್ ಯಕ್ಸೀತ್ ಮಿಶು ದೋಯೋ ಕಿತ್ಫೆಫ ಕಕ್ ತಿವರಿ ಅತಿಂದಿಯೇ ಕ ಎನ್ ಎಂ ಉನ್ ಗುರುಮಾಯಿಸೋ ಗುರುಮಾಯೋ ಖೀದ್ ಈತಿ ಮಲ್ಲಾಬ್ ದಾಯೇ ಬದ ಅಕ್ತೆನಿ ಬಶರೋ ಕೋರಾವ್ ಕಸ್ಸೋ ತಿಸ್ಕತೀಮ್ ಉಂದ ಎಫೆ ಮೀನ್ ಕ ತಿಸ್ಕತೀಮ್ ಆಯ ದಾಯೀ ದಲ್ಲಕ್ತಿ ದಲ್ಲಕ್ತೆನಿ ಆಯ ಉಂದ ತಿನ್ಹೀಸೋ ಉಂಬ ತೂ ಅದೇತಿತ್ ನಸಾಸ್ ಬಶರಿತ್ ನಸಾಸ್ ತೂ ಬತು ಅರೆ ತೂನ ತುತ್ತಿ ಬರಿಯೇತ್ ಉಂಬರು ಕುಂತ ಅದೇ ತೊಕ್ತಿ ಸಿನ್ಹೀಸೇಬ್ ಕ ನಶಾತ ಕಾಪ್ತಿ ಕತಿ ಆಯ ಅರೆ ಓಕ್ನ ಅದೇತ್ಯೋಗ್ ದಾಯ್ ಹಿವಾ ಶೆಹೆ ಹಿವಾ ಶೋಕ್ ಗೀಗೀನಿ ತುನಸಾಸ್ ತೂರಾವ್ ಹಿನಿನ್ ನಿಸರಿವೆ ತೂರಾವ್ ಓನ್ ಹಲಕಾಯಕ್ ತಿನೀಸೆ ತೋನಾ ತು ಹಲಕಾರೆ ತುನಸಾಸ್ ತು ನೆ ಅದೇತ್ ಇನಿ ಹಲಕ ಬರು ಗುದ ಹೋಯೆ ಬಿಕತೀನೆ ಇಶಲಿಕ್ನೆ ಗೂದೇನೆ ಇತಿ ಬರಿಯೆ ಬಿಂಬರೆ ಉಂ ಬರು ಗಾನ ತಿವರಿಯೇನ ಹೋಕ್ ತಿ ಥರ್ರಿವ್ ನಾನಾ ತು ತಿಂದಿಯೇಕ ಅವ್ವಲ್ ಹಾಜ ತೋತ್ತೋನ ಉಂಬತಿಯೋ ಓನಿ ಹಲಕ ಮಲೋ ತೀನ ಒಮೈ ತೀನ ಅವ್ವ ತೇತ್ಕುಯೋ ಹರಿ ದಾಯಬ್ ಓಗೌ ಸಿ ತೋಬಿತ್ ಅರೆ ತಿವರಿಯಕ್ ತರ್ತೇಕ್ ಸಲ್ಲಂತೆನಿ ಆಯ ಅರೆ ತರು ತು ತಕ ತುಕ್ ಶಾಗುಡಿ ಹಿಯ ತಿಂದಿ ಆಯ ತರು ನು ಕುನಾವು ದೈಸ್ ಅತಿ ತೇಸುಗುಡ್ ಮಲೋ ತೀನ ಮೈ ತೀನ ತಿನಿನೆಬ್ಕ ಗಮಿಸಿ ಕತಿಯೇಕ್ ಶುವಾಲೆ ಕತಿಯೇಕ್ ಸ್ದೇರಿತಿ ಕತಿಯೇಕ್ ಅರೆ ವರ್ರಾಗೆ ಕತಿಯೇಕ್ ವೇರಿ ಕಚೇಕ್ ಇಕತೆ ಹಲಕ್ಕ ಅವ್ಯಕ್ತಿ ತಿಸಿನ್ಹೀಸ್ ಹಲಕ ಹಿವಾಶಿ ಬಕೈ ಕಿತ್ಕೊಯ್ ತೇತ್ಕುಯಕ್ ಹಿವಾಶಿ ಬಕೈ ಇತ್ತಿಲ್ಹನೈ ಎಂಬತೆ ತಮಕ್ ಥಾ ಎತ್ನೆ ಆಯ ಉತ್ತುನಾತಿದ ಹೆನಿನ್ ಹೆಲಕ ಸಿನ್ಹಸ್ ನನೆಯದೋಕ್ ತುನ್ಹಸ ಸ್ತೂರಾವ್ ಹೆಲಕಾಯ್ ಹರಿ ನಿಸರಿವೆ ತೋನ್ ತುಮ್ ಅರೆ ತಮ ತಿಂದಿಯೇ ಬೋದೋರ್ ಉಂಬರುಕ್ ತುತ್ತುಮ್ ಅರೆ ಹಂಕಾಯ್ ಯಯಕ್ ಚಿ ಶಂಗುಡೆ ತೋನಾತ್ ಹರಿ ಯಯಕ್ ಶಂಗುಡೆ ತೋನಾತ್ ಯಯಕ್ ದಾಯ್ ಸಿನ್ಹಸ್ತಿ ಯಫೋಕ್ವೆಲ್ ಅತೀತ್ ತುಮ್ ಅರೆ ತಮ್ತೆನಿ ಆಯ ತುಮ್ ಅರೆ ತುದಾಯಿತ್ ತಮಾನ ತಮೇತಿ ತುಮ್ ಅರೆ ಫಾಸ್ತಿಯೇ ಬೋದೋರ್ ಹರಿ ಯಯಕ್ ಬರ್ದು ಶಂಗುಡೆ ತೂನ ಉಂಬತು ಯಯ ಶುಗುಡ್ ಉಕ್ನ ಯಾನೆ ಮದಾಬು ಬಿಡ್ಡಗೀರ್ ಶಾನ್ ಹೋಯ್ಕೆ ಹಾಯ ಕೋ ಯಯಕ್ ಮಲ್ಲೋಹ ಹರಿ ವ ದಬಾಯ್ ವ ಮಲ್ಲೋಹ ಯಯಕ್ ಶಂಗುಡ್ ಯಯ ಶಗ್ವಟ್ ತುದೈನಿ ಸರಿ ಬರೆ ಇನ್ ಯಯಕ್ ಹಂಕಾಯ್ ಶಂಗುಡೋ ಯಾರಾಸೆ ಮಿ ಕತೀನೆ ತೇನ ತಿಲ್ಹನ ಹಯ ಸೆಂತೆ ಕತೀನೆ ಬತ ಹೋಗ್ಗೀಗೆ ಅರೆ ಹೆನಿನ್ ತುನಸಾಸ್ ತುರಾವ್ತಿ ಬಾರೆ ಹದಿದ್ನಿ ನೇತ್ ತುನಸಾಸ್ ತೂರಾವ್ ಯಯ ಫಾಯಸ್ನ ಯಯ ವ ಆನ್ ತದೇತಿ ನಸಾಸ್ ವ ಆನ್ ತುಮ್ ಫಾಯಸ್ನ ತೂರಾವ್ ಅರೆ ತುತ್ತುಮ್ ಅರೆ ಬರುಕ್ ತಾಮಾ ತಿಂದಿಯೇತ್ ಶುಗು ಢರ್ವಾ ಥೊಯ್ ದಾಮ್ತೇನೆ ಬಾಬಿಂಜೇಲೆ ಕತಿಯೇಕ್ ಉಜಿರ್ಜಿರ್ ಕತಿಯೇಕ್ ಆನ್ ತೇನ ತೇರವ್ ಕತೀನೆ ಅದಸ್ ಕತಿಯೇಕ್ ಫಾಸೂಲಿಯ ಕತಿಯೇಕ್ ತಿಂಬತೆ ಬರುಕ್ ತಿಯ ತಿಂದಿಯೋ ಹಂಕಾಯ್ ಶಂಗುಡ್ ಶುಗುಡ್ತಿ ಸಿನ್ಹಸಿ ಆ ನಸ್ ದಾಬೀತಿ ತುದಾಬಿತಿ ಸಿನ್ಹಿ ಸಂಕ ದಾಬೀತೋಕ್ ಶುಗುಡ್ತಿ ತುದಾಬಿ ಸಿನ್ಹಸ್ತಿತ್ ಇಂಬತೆ ಹೊಯ್ ದನ್ಯ ಐತ್ ಮಲ್ಲಾಬ್ ಬತೆ ತಿ ಶುಗುಡೈತ್ ತುದಾಬೀತೋಕ್ ತಿ ಶುಗುಡೈತ್ ಉಂದಾಬ್ ತುಮ್ ಅರಿ ತೊಕ್ತಿ ಈ ಹರಿ ಉಂದಂಬ ತೂ ಹಿನ್ ತೂನ ತುಹೈನಿ ಸರಿವೆ ಓಧೈ ದಾಯಿ ಥಾತಿ ಬೂಧಿ ಬ ದಾಯಿನ್ ದಾಯಿ ನ ಬಾಯ್ ನ ಮಿಯಾದಿ ಇಂಬತೆ ನೇಯದು ತೂನ ತೂರಾವ್ ತುನಸಾಸ್ ನೇಯದೆ ನಾತಿ ಉಗನಿತ್ ನಸಾಸ್ ಅನ್ಹೊಯ್ತೆ ಓಕ್ನ ಸನಾನೆ ಉಗನಿತ್ ನಸಾಸ್ ನಾನಾ ತುನೆ ಅದೇಕ್ ಉನ್ ಉಗನ ಕಕ್ ಅಸಿನಿಸ್ ತಿಂದೇಕ್ ಥಸಾದಾತೆ ಉವ ತಿತ್ತೇನ ತೇ ಮಗ್ನಾತೆ ಉವ ಇಂಬತೆ ಥೋ ತಿಸಿನಿಸ ನಸ್ ನಿಯಾಯ್ ತಿ ಕತಿ ಆಯ ಅರೆ ತೇನ ತಿ ದಾಯಿ ಉನ್ ತೇಶ್ಬೋತ್ ಕಸ್ತೆ ಇಂಬತೆ ಉಗ್ನೋಕು ಅಸ್ತೆ ನಿಯಾಯ ತೇನ ತೇ ಮಗ್ ಹೊಯ್ ತಿಸಿ ಸಗಿ ಆಯ ಉನೂಧೈ ತಕ್ ತಕ್ ಉದಮಾನ್ ಸೂರೆ ಬಕಾಯ ದೇರೆವೆ ಉನೂಧೈ ತಕ್ ತಕ್ ಸೂರೆ ಭೋ ಅಕಾಯ ದೇರೆವೆ ಹೆನಿನ್ ಸರಿವೆ ತುಕ್ನ ತೋನ
ugunok na senhas na tunhasas ti ugunit nhasas kastyo hayis ka to ako beto na ti da enhenin nhasas ni sari wokna beto na dai na tu kasek na ni sari we tokna na henen udhayu nai dai na ni sari wokna allah nu hadid na ne to na kasak tim sauna tunhasas ti hadid na tunhasas anto hadid na ne adetit nhasas wa are tum aritit nhasas wa are yaik tum arit hankai wa hari wa وشغود و اري غلقايت نحساسو اري اغنيت نحساسو كستيو حديدنا مبتا كستا امررين نوبتو نحساسي كتين اتا اتا تشبو بيايت دائب داتنيا شالا ديل هابت كتين ايني نستير حوكنانيا ودهيون تو بداوية هنين تو نساريوي ووتاك اديت تاياتيب ديما دائب دائينيت اريني ديما دائي تاياتيب دائينيت اريني شالا ديما دائي تاياتيب داتتين ديما شالا شابو تو گرہ احای گل نوکنا دائب شالا دامیتیت ان ادھائی کا ڈیبا کب کتین آئی تتین امبتے ہنن ہوا دیدنانیت کستے دائی شبوب شبیبنات تنیا دے تکن امبتو سکتینک ان دلہ کب تکتینا دائی کب تکتینا دائی تھا دیتی دائی تھا آتی دیما دائب دانیت تون نساری ووکنا امبتو یو دائی انہنن امبلیب نیت بارکنا دائب با دائی نید اوکنانون امسی تو بڑاوی ایواشن دکیکن امگ دکیکن آن مگیتن بڈگل تھنن کہونا کن سارو بیتونا تی دائی تیتین دائی بگنو کھوی دیتیت بگنو کھوی تیتین تونا نساری ووکنا منی مننی سینون ہنن مننی امنی ودھائیون باش ایابنی اکسی بای آئی بہمیرہ